0: ಆಗ ಭದ್ರ ಹತ್ತತ್ತ ಕವಲ
1: ನನ್ನ ಜೀವಾಲ ತಟ್ಟ ನವಲ
0: ಭದ್ರ ಹತ್ತತ್ತ ಕವಲ
1: ನನ್ನ ಜೀವಾಲ ತಟ್ಟ ನವಲ
0: ಪಗ ಪಗ ಭದ್ರ ಹತ್ತತ್ತ ಕವಲ
1: ನನ್ನ ಜೀವಾಲ